ಗರಿ ನಿದ ಸರಿ ನಿದ ದಬ ಗರಿ ನಿದ ಸರಿ ನಿದ ದಬ ಗರಿ ನಿದ ಸರಿ ನಿದ ದಬ ಗರಿ ದ ನಿದ ಸರಿ ಗಮ ಪದ ಗಮ ಪದ ಗಮ ಪದ ನಿ ಗರಿ ಸನಿ ದರಿ ದ ನಿದ ಬದ ನಿ